ಸರಿ ಪಮಗ ಮತ ಗದರಿ ದಜಂ ಸಸ ಪಮತ ಗರಿ ಸರಿ ತಕ್ತಿ ಬಿತತಿ ಕಿಟ ಮುತ ತಕದಿಂ ತತಕ ದಿನ ತೇಜಂ ತರಿ ದಸನಿ ಪರಿ ಸರಿ ಗಮತ ನಕು ಪಮಗ ಮರಿ